0: twa wo TV so no am say eh Awurade wo ye wo die om so e den two bi mu eno mu papa ne ye de on ne ma mine papa ne ma mine ne papa om wo no to ye na so be ye president enye wo ayawo won kan enye wo ayawo wo kumase enye wo ayawo aka na otu kwa back wo village na otu kwa back na otu mi ye obetuba ye ye
1: amen
0: eno say won ka so depend and people be to abra bo ho age bi na wo ye na enye jai ene mi ne okasa wo na mi ne okasa no emi tra mi ka se wo na mi ne okasa no ni a wo hwa enye bi agai hey me ko fo bi ba me train hu school fees se o ye school wa wale no me se menye me ka che oda let menye so ko fo bi ba na wo ba hwe ni school wo ba hwe ni school a do ye
2: amen
0: se o ye school be ka se enye wo size no no when she ni abe numa drobe wu. Die no maybe. To turn no maybe so.